0: ಧೋಭ್ಯಾವದತ್ಸ ಧೂಮಮ ಜನಯತೆ ಪರುಚ್ಛೇಭ್ಯಾವದತ್ಸೋ ಅಗ್ನಿಮ ಜನಯತೆ
1: ರಿಷ ಇತ್ಯ ಬ್ರವೀ ವ್ಯಯ್ಯಾಕರಣ ಅರ್ಥಂ ಜಾನಾತಿ ರಿಷ ಇತ್ಯ

ಧೂಮಮ ಜನಯತ್ ಪರುಚ್ಛೇಭ್ಯಾವದತ್ಸೋ ಅಗ್ನಿಮ ಜನಯತ್ ರಿಷ ಇತ್ಯ ಬ್ರವೀ ವ್ಯಾಕರಣ ಅರ್ಥಂ ಜಾನಾತಿ ರಿಷ ಇತ್ಯ